ಭಟ್ಟರಿತಿ ಸಕ್ಕವಿ ಸಂಪ್ರಣೀತಂ ಸಂಕೀರ್ತನೇನ ಸಕಲಾರ್ಥ ಫಲ ಪ್ರಸಿದ್ಧಂ ಶ್ರೀ ಶಿರಿಡಿ ಸಾಯಿ ಸುಮನೋಹರ ಸುಪ್ರಭಾತಂ ಭಕ್ತೈಕ ಭೋಗ್ಯಮಿದಮದ್ಭುತ ಭಾಗ್ಯ ಜಾತಂ ಶ್ರೀರಂಗ ಭಟ್ಟರಿತಿ ಸಕ್ಕವಿ ಸಂಪ್ರಣೀತಂ ಸಂಕೀರ್ತನೇನ ಸಕಲಾರ್ಥ